ಭೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಜಯ ಸಿಯಾರಾಮ್ ಜಯ ಸಿಯಾರಾಮ್ ಜಯ ಸಿಯಾರಾಮ್ ಜಯ ಸಿಯಾರಾಮ್.